ಮೀತೆ ನಾನಕ ಗೊರ್ಮತೆ ಮಿಲಿಯ ಮೀತೆ ಕಾಮ ಕ್ರೋಧ ಕಾಯಾ ಕುಗಾಲಿ ಜೋ ಕಂಚನ ಸುಹಾಗಾ ಟಾಲಿ ಕಸ ಕಸವಟಿ ಸಹೇ ಸೂತಾವು ನದ್ರ ಸರಾಪ ಬನಿ ಸಚರಾವು ಜಗತ ಪಶು ಅಹಂಗ ಕಾಲ ಕಸಾಯಿ ಕರ ಕರ್ತೇ ಕರ್ನಿ ಕರ ಪಾಯಿ ಜಿನ ಕೀತಿ ತಿನ ಕೀಮತ ಪಾಯಿ ಹೋರ ಕ್ಯಾ ಕಹಿಯ ಕಿಶ ಕಹಣ ನ ಜಾಯಿ ಖೋಜತ ಖೋಜತ ಅಮೃತ ಪಿಯಾ ಖಿಮಾ ಗಹಿ ಬನ ಸತಿಗುರು ದಿಯ ಖಡಾ ಖಡಾ ಆಖೇ ಸಬ ಕೋಯ ಖಡಾ ರತನ ಜುಗ ಚಾರೇ ಹೋಯ ಖಾತ ಪಿಯಂತ ಮುಏ ನಹಿ ಜಾನ್ಯಾ ಖಿನ ಮೈ ಮುಏ ಜಾ ಸ਼ਬਦ ਪਛਾਣਿਆ।